ಕೆ ಸಂಧ್ಯಾ ರಂಜನ್. ಜಯಮಾಲಾ ಕಾ ಸಮಯ ಹೋಗಾ 7 ಬಜೆ ಸೇ 7:45 ಸೇ ಇಂದ್ರಧನುಷ್ ಕೆ ಅಂತರ್ಗತ್ ಇನ್ಸೆ ಮಿಲಿಯೆ. ಗಿಟಾರ್ ವಾದಕ್ ಅನಿಕೇತ್ ಗುಂದೇವರ್ ಸೇ ಜಯಂತ್ ಪಾತ್ರೇಕರ್ ಕಿ ಬಾತ್ಚೀತ್ ಆಪ್ ಸುನೆಂಗೆ ಔರ್ ಇಸ್ಕಾ ದೂಸರಾ ಭಾಗ್ ಆಪ್ಕೋ ಕಲ್ ಸುನ್ವಾಯೆಂಗೆ. ಪ್ರಸ್ತುತಕರ್ತಾ ತೇಜ್ ಶ್ರೀ ಕಾಂಬ್ಲೆ. ರಾತ್ 8 ಬಜೆ ಹವಾಮಹಲ್ ಮೇ ನಾಟಿಕಾ ಮಂಗಲ್ ವರದಾನ್, ಲೇಖಕ್ ಕುಂಬೇಶ್ ಶ್ರೀವಾಸ್ತವ್, ನಿರ್ದೇಶಕ್ ಪುರುಷೋತ್ತಮ್ ದ್ವಾರ್ವೇಕರ್. ರಾತ್ 9 ಬಜೆ ಸೇ ಲೇಕರ್ ಆಯೆಂಗೆ ಆಪ್ಕೆ ಲಿಯೆ 10 ಬಜೆ ಛಾಯಾ ಗೀತ್. ಡಲ್ತಿ ಜಾಯೆ ರಾತ್ ಕಾ ಸಮಯ ಹೋಗಾ 10:30 ಸೇ. ಝರೋಖಾ ಮೇ ಅಭಿ ಆಪ್ ಸುನ್ ರಹೆ ಥೆ ಆಜ್ ಕೆ ಶೇಷ್ ಔರ್ ಕಲ್ ಪ್ರಸಾರಿತ್ ಕಿಯೇ ಜಾನೆ ವಾಲೆ ಕಾರ್ಯಕ್ರಮೋ ಕಾ ವಿವರಣ್.